onyame wo nkoa na mɛsom wo onyame wona yɛbɛsom wo kana mase wona woba ɔsoro nea asase